0: ಕುಚ್ಚಿನ ಮಾಡ್ತಾನೆ.
1: ರೇಡಿಯೋ ಸುರಭಿ ಶ್ರೋತನಂದರಿಗೆ ನಮಸ್ಕಾರ. ನೀ ಪ್ರೇಮೆಯಿಂದ ರೇಡಿಯೋ ಸುರಭಿ 107.9 FM HD3 ಸೌಂಡ್ಸ್ ಲೈಕ್ ಹೋಮ್ ವಾಣಿ ಫ್ರಮ್ ಬ್ಯಾಂಕವರ್ ಕಾರ್ಯಕ್ರಮಕ್ಕೆ ಸ್ವಾಗತಂ ಸುಸ್ವಾಗತಂ. ಪ್ರತಿ ಗುರುವಾರಂ ಸೆಂಟ್ರಲ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರಂ ಉದಯಂ 10 ಗಂಟಲ ನುಂಡಿ ಮಧ್ಯಾಹ್ನ 1 ಗಂಟೆ ವರೆಗೂ ಪ್ರಸಾರ ಮಾಡುತ್ತಿರುವ ವಾಣಿ ಫ್ರಮ್ ಬ್ಯಾಂಕವರ್ ಅನೇ ಕಾರ್ಯಕ್ರಮ ದ್ವಾರಾ ಪ್ರತಿ ವಾರಂ ಒಬ್ಬ ಪ್ರಮುಖ ವ್ಯಕ್ತಿ ಜೀವಿತಾನ್ನಿ ಪರಿಚಯಂ ಚೇಸ್ತೂ ವಾರಿ ಸಿನಿಮಾಲಲೋನಿ ఎన్నో అందమైన పాటలతో మీ ముందుకు వస్తున్నాను. నేను వాణి ఉప్పుల. ఈ రోజు ప్రిన్స్ మహేష్ బాబు గారి ప్రత్యేక కార్యక్రమాన్ని విందాము.

ಸುದ್ದಿ ಕಥಾನಿಕ ಮ್ಯೂಸಿಕಲಿ ಯೋರ್ಸ್ ವಿತ್ ಮೀ ಜೇಸ್ವಿ ಅಂಜನಾದ್ರಿ. ನೆಕ್ಸ್ಟ್ ನಾಕೆಂತೋ ಇಷ್ಟವಿನ ಸಂಕೀರ್ತನಾ.